0: dintlhakgolo tsa ditaba tsa SABC e o ikemego e sa tšego letlhakore.
1: Ke go leboga madam motheletši re lotšhiitše tšeo ka go letela ka iri ya bohlano di akaretša tša gore kgorotsheko ya godimo ya Western Cape ka Cape Town e fegile lefateng boipobolo bja mokgatlho wa MK Party le wa UAT.